0: ಆಜ್ಞೆ ಬುಗುಯ ಆದ್ರೆ ಎಂಬ ದೂಯಿಹ ಲರಿಯಗಳು ಸಾಗು ತುರಿಗು ಲರಿಯಗಳು ಅನುಹ ಬಿಗಾರದ ಅದಗ ಬಾ ಆ ಬಾಲುವಾಗುರಿಗೂ ಗಾದಿರುವೆಂ ಅಬ ಲಸುಬುದಿರುನಿ ಇಯುಬುದಿರಿ ಲಾಗು ಶೂಲಾ ಲಾವ್ ಔನಿಗಿರು ತಿಲಿಗೆಯ ಲಿದ ಲಿಗಾಬಿರಿಲದುಗುನಿ ಕಾತೆ
1: ಅಬತಿ ಲಸಿಗಿರು ಹೆಸುಸು ಅರಿಯಗ
0: ಅರಿಯಗತ್ನ ಲುಬೈತಿ ಹೋ ಲೋಹ ಯುಸುರುನಿ ಹಿರಿಸಿಲೆ ಒಬೋಗುನ ಲೋಹ ದುಗು ಬುಯ್ತಿ ಲೋ ದಾಮೆಲ್ಲ ಲಗುಮುಚು ಇರಿಸಿನಿ ಲೋ ನೈ ಹಮ ಎರೆಸಿಬಿರು ತೋತಿದ ಮುನ ತೊಲಾನಿ ನ ಸೋದ ಲೆ ಗುಂಫ್ಲುಬೆ ಲಿದ ಲೆ ಮಿ ಬೆಬೆ ಗುಂಫ್ಲುಬೆ ಗಿಯ ಲಿದ ಲೆ ಗಿ ಬೆಬೆ ಲೆ ಮರಿಸರಕುಬೆ ಲಿದ ಲೆ ಮಿ ಬೆಬೆ ಮರಿಸರಕುಬೆ ಗಿಯ ಲಿದ ಲೆ ಗಿ ಬೆಬೆ ಅಹೋ ಲುಬೈತಿ ಮಗುಂಫ್ಲಿರು ಲೌ ಬುರಿ ಇರಿಸಿನಿ ಲೆ ಮಮ ಬೈತಿ ಮಾತಿ ಮಾತಿ ಲೆ ಲಾನಿ ನೌಬೌಲೆ ಕಬಗಿ ಅಫಿಯರ ಹೋವಾಗು ಲೂ ಲೆ ದೆರೆಗೆರು ಇರಿಸಿನಿ ಲೆ ತಿ ಮಾತಿ ಮಾತಿ ಲೆ ಲಾನಿ ನ ಸಿಯಲು ಲಾಬುಗಿ ಹರಿಯ ಹಾ ಅಹೋ ತಿ ಮಗುಂಫ್ಲಿರು ಲೌ ಹಮ್ಮೆಗೆ ಆಮು ಕಬಗೆ ಈಚಿಗೆ ಲೆ ಹಾ ನಿಗುವಾನರಿಗು ಹೂ ಸಿಯಾತಿ ಲೆ ಸೇವಿದು ಆಬಾಗುರಿಗೆ ಹೋಂ ಬಿಯಾ ಇಯುಬುದಿರುಗು ಲದಗ ಲಿಯೇರೆಗು ದೂಬ ಆಬಾಲು ಲೀಸ್ಯದ ಮೇ ಆಬಾಲು ಓ ಉವರ ಬೈಲಾ ಲು ಆಬಾ ಲನುಗೆ ಮೇಲೆ ಆಬಾ ಕೈ ನೀ ಕಾತ ಸಿಯಾತಿ ಲೆ ಸೇರಿವಿದು ನು ಬುಂಗಿಯು ಲುಮ ಲು ಇರಿಸಿನಿ
1: ಅಗಂಬಗು ಹಣ್ಯ ಫಾರಿಸೇಗು ಲುಸುಂ ಕಾತೆ ಇಲೆ ಆಬಾ ಹೆ ಹೆರೆ ಹಾ ಲೌ ಹೆಸುಸು ಲದಗ ಹಿಂಸಿಯ ಲಾ ಸೆನ್ಸು ಹೋಂ ಅಬಾ ತಿಲರಿಯಗು ಹೆಸುಸು ಹೋಂ
0: ಹುಗಿ ಅರುವು ದಗು ಮಣ್ಯ ಹೋಂಗು ಕೈ ಬುಯ್ತಿ ಹಗಿಬುಗ ಗುರಿಗೆ ಅಹಿತಿ ಬುಂಗಿಯು ಸುಬುದಿ ಲುಮುತು ಹನ್ನಿಗೆ ಲೆ ಕಾತೆ ಲೆ ಹನ್ನಿಗು ಬೈ ಗುರಿಗೆ ಕೈ ಕಾತೆ ವೈರಿತಿ ಲೀಸಿ ಹೋಂ ಇಯೇರೆ ಗುತಿ ಲು ಬುಂಗಿಯು ಲುಮಗ್ಯಲ್ಲಿ ಲುರುದು ಮೊಯ್ಸೇಸಿ ಲುಮ ಹರುಹುದಹ ಪ್ರೊಫೆತ್ತಗು ದರಿ ಲುಮು ಲಿದ್ದಾನಿ ಹುವಾನ್ ಲಪುರಿಜಿ ಹೌಯ ಉಗಾನು ಬುಯ್ತಿ ಲೆ ಲಾಗುತಿ ಲರುವ ಹ ಬುಂಗಿ ಅನಿ ಸೋಂಗುರಿಗಿಯ ಹೌಚತಿಯ ಲು ಹೆಬ್ಬೆಲುನು ಲಿದೋ ಮೇನೆ ಗುಂತಿ ಮಾತಿ ಲು ಲಗುಮುಚಗು ಸಿಯಲು ಲುಮ ಉಬೌ ಲುಬಾರಗೆ ಮಗುಂಫ್ಲಿರು ಲ ಆಬಾ ಲೇತಿರ ಲಿದಾಗಿಯಲ್ಲಿ ಲುರುದು ಬುಂಗಿಯು ಆಹುಂ ಲೀಗಿರ ಆಬಾ ಉಗುರಿ ಲುಮರಿ ಲು ಲಗಾಮರಿದು ಆಮು ಲದುಗಿ ಫಿಗೌ ಲೆ ಗಿರಿ ಬಿ ಅಗಾಬರಹನಿ ಲೇಗಿಯ ಅಗಾಮರಿದುತು ಆಬಾ ಊರಿ ತೊ ಇಗಿರ ಗುವಾರು ಲದುಗಿಯ ಗಿಯ ಅಗಾಬರಹನಿ
1: ಅರಿಯಗ ತಿಗಿಯ ಹೆಸುಸು
0: ನಿಂಗಿ ಮೆಹ ಆಬಾ ಉಗುರಿ ರಿಸಿತಿ ದೌಗ ಫಿನುತು ತೊ ವೈಂದಗು ತೊ ಲದೌರಗು ಬಂ ಸಗ ಹವೇಯು ಲದಿನರ ಗುದು ಲೌ ಸರಗು ವೈಂದಗು ನಿಂಗಿ ಗಿಯ ಆಬಾ ಗು ದೆಮೆತಿ ಗಿರಿತಿ ಲಾಸರು ಸುನ್ ಲೂರ ಲೌ ಗುಮೆ ಲಂಜೂರ ತೀಬುರಿ ಮೂವರು ಗುತು ಬೆನ್ನೆರೆ ಲುಬ ರಿಸಿತಿ ಲಿಗಿಯ ಆಲುಗ ಲೈಗಿನಿ ಲೀಫೆ ಏಗಿನಿ ಲೆ ಏಗುತಿ ತಿಲುವೆಗೆ ಲೆ ದಾಬುಲ ರಿಸಿತಿ ಅಬಾತಿಯ ಹಯಾಬಿ ಔನ್ಲಿ ಎಹ್ಲು ಹೈ ಲುಗುಮೆ ಲೊಗಾಬಾ ವೇಯು ಅಬ ಲೋವೆಗು ದೆಮೆತಿ ಲಿಗಿಯ ಅಬಾ ಹನುಗು ನಿ ಆಂಹೆಲಿಗು ಲುಮೊಂ ಅಬರಾಮು ಅಬಾಗಿಯ ಲೋವೆ ರಿಸಿತಿ ಅಬ ಲಾಬುನು ದಾಲೆ ಲಸುಫ್ರಿರಿಯ ಲಾ ರಿಸಿತಿ ಲಿಗಿಯ ಲಿದ ಫುಲ್ಲಾಸು ಲೆ ಹ ಬೈ ಹಿಲಾಣ ಅಬ ಲಿಂಜೂರು ನಿ ಲರಿಹಿ ಅಬ ಲರಿಹಿನಿ ಅಬರಾಮು ದೀಸೆಗಿಯ ಲುಮ ಲಾಸರು ಯು ಲೋಬಗಿಯ ಅಬತಿ ಲಗು ಅರಗು ಲರಿಯಗ ನುಗು ಚಿ ಅಬರಾಮು ಗುದೆಮೆ ನಾ ಬು ಔನ ಹಬೈ ಲಾಸರು ಲುಲ ದುದ್ರಗು ದುನಿ ಲಿಗಿ ಬುಲುಹ ಬುಲ್ಲೌ ದೂನ ನ್ಯೂಬಿ ಲಾಮುಗ ಎದರಿ ತ್ವಾಗು ನಿಂಜೆಣ ಲದುಗ ನ ಸುಫ್ರಿರಿಯ ಸರಗು ಲಿದ ವಾತು ಕೆಮೆತಿಲೆ ಅಬ ಲರಿಯಗು ಅಬರಾಮು ಲು ನಿರಾಗ್ ಹರಿತಗೋ ಬಾ ಲುವಾಗು ಬುಯ್ದು ಲಾಮೆಹ ದಾ ಬು ಲೀದ ಬಿಭಾಗರೆ ಆಹೆ ಲು ಲಾಸರು ಉರಿಬತಿ ಮೆಹದ ಗುಂತೊ ಬುಯ್ತಿ ದಾ ಲು ಯ ಬುಗುಯ ಅಸುಫ್ರಿರ ಬೋಗು ದೀಗಿಯ ಲುಯ್ ಲೀರ ಅನಿಹಿ ಆಬಾ ಗುದುಂಗು ಅಫನಿರ ಗುವಾವ ಹೂಮ ಅಹಮುಗ ಬುಸೆತಿ ಹೌದಿ ಯಾಗಿಯ ಲು ನೇಹಿ ಸಿಂಯಾತಿ ನಿಹ ನೇಂ ಬಣ್ಯ ಸಿಂಯಾತಿ ಹಯಾಬಿ ನ್ಯಾಹು ಅಪತಿ ಲರಿಯ ಗುರಿಸಿತಿ ಅಮುರಿ ಹತಿನ ಬೂಮ ನುಗು ಚಿ ಅಬ್ರಾಮು ಲೋ ಬೌನ ಹನಿ ಲಹಸಾರು ಲೂಬಿಯ ನುಗು ಚಿ ಅನ್ಯಾಹಿ ಸೆಂಗ ನಮೂಲೆ ನು ನೇ ಲೋ ಲದುಮರೆ ಹ ಹೋಂ ಮಿಯಾಬಿ ಹಮಾಮು ಗಗಿಯ ಲಿದೋ ಫುಲಾಸು ಲಾನಿ ನ ಸುಫ್ರಿರು ನಿಲೆ ಅಬ ಲರಿಯ ಗು ಅಬ್ರಾಮು ಲು ಅನಿಹಿ ಲೆ ಲಬುರ್ ಹಬೈ ಮೊಯ್ಸೇಸಿ ಹಮ ಪ್ರೊಫೆತ ಗು ಹಮ ನೇ ಅದಗ ಹಮ ಗಾಸು ಲಾವು ಅಬ ಲೋ ನಬು ರಿಸಿತಿ ಲರಿಯಗ ಬಿನಾರು ನುಗು ಚಿ ಅಬ್ರಾಮು ಕಮಲುಮು ಅಹೆಂಯುದ ಅಬ ಹಾದಗೆ ಹಿಲಾಯ ದಿಮುರೆ ಹೋಂ ಹಸಾಕ್ರಿ ಹೆಯ ಹಮೂಗ ಲರಿಯಗ ಅಬ್ರಾಮು ಲು ಅಹಿ ಮಹ ಹಬ್ಬೈ ಹದು ಕಾಸು ಲೌಲೆ ಲರಿಯಗು ಬೈ ಮೊಯ್ಸೇಸ್ ಹಮ ಪ್ರೊಫೆತಗು ಮಫಿಯ ಬಂಜಗಿಯ ನಿ ಅಹಿ ಆಸರ ಅಬ ಹಾದಗೆ ಹಿಲಾಯ ಲು ಲಿದಿ ಅದಿಮುರೆ ಹೋಂ
2: ಸನ್ ಲೂಕಾಸ್ ಕ್ಯಾಪಿಟುಲೊ 17
1: ಅಬ ಲರಿಯಗು ಹೆಸುಸು ಹುಂ ಲಾನಿ ದಿಸಿಪುಲುಗು
0: ಸುಮದ ಅನಿಹ ಬಿಲ್ಲಾ ಬುರಿ ಕಾತಿ ಅಫಿಗಗು ದೂತಿ ಗುರಿಗಿ ಗಮಲುಮು ಫುಗ್ಯಾಬು ಗುರುಗೆಲೆ ಅಫಿಗೋಗು ದೂತಿ ಆಮು ಬುಯ್ತಿ ಮಾತಿ ಹಮುಗಲು ಲುಲಾ ಗುರು ಬಾರಾನ ಹೌ ಲೌ ಆಬಾ ದುಬು ಗುರಾಣು ಲಾಗು ಲಿಗಿನ ಸಿಗುಲೌ ಲಫಿಗೋಗು ದು ಆಬಾ ಹಾದಾಗೆ ನ್ಯೂ ಬುರಿಗಿಯ ಬಣ್ಯ ಹಾ ಗೌನಿಗಿ ಹುಮಾ ಲುಬೈತಿ ಆಹಿ ಅದುಗ ಬಾಮುಲೆ ಓ ಬೀಬು ಗಣ್ಯ ಉರಿಬನಿ ಬು ವೇರಿ ದಿಬೈ ಆಹಿ ಅಸಾಕ್ರಿ ಹಾ ಫೆರುದು ನಬೈ ಆಹಿ ಅದುಗ ಉರಿಬನಿ ಬು ಸೆದ್ದು ವೈ ಅಸುಲಿದ ಆಬಾ ವೇಯು ಸೆದ್ದು ವೈ ಅಸುಲಿಯಾ ಬಿಯರಿಯ ಬು ಲಾಗು ಅಸಾಕ್ರಿ ಹಾ ಲಿಲಾ ಲೂತಿ ಫೆರುದು ನಬಾನಿ
1: ಅಬಹರಿಯಗು ಅಪೋಸ್ತೊಲುಗು ಲು ಹೆಸುಸು
3: ವಬುರೆಮೆ ರುಬ ಲಾಮು ವಫಿಣೆ
1: abatilarien gu habure me Jesus hon.
0: No hamuga nihi la murun sero afiye nihida, ibi di hamuga nyere re la, keisi abatila mostasa, kayera ti hamuga harien gu tun tidibu webeto, gidaba yagi en lau sun bilagle, beba alcha baranaha, ani la susere dunya hamuga. Ani funagi abahida ge ayen gu tilu lumusu, dale lagir budon arabu gien, lari ge la woha, o lo nigronie ibianigo, beluba nyurubo eiga, uwa, ayen gari gubi lu, aranse bay negi, Arense nyubugia me lu beteni runu sun anahala eiga luma ata. Larigie me, gayera halime baigi luma batu. Serebi lumuti funagi iyubu diri musu luagu ladugu nile lubai bilu. Uwa, uya ginyati, dame lasu lu hadugu nile uwa ube larinyago bungi hon lu hadugu ni, lunti harinyago, musu mauni tiya wagia. Ladiga leri gunyi lube wadugu ni wadugu.
1: Nidala sigiru Jesusu, luo Yesu Jerusalem, Aba lasgir labadi na guage Samaria luma Galilea, dan le lachili rubailida aba liriru fulasu, aba hayabi disi vugiria, gawagu tinyo lepura, lubaron, aba herederu disi loi, aba hagu oragun lun iter.
3: Jesusu, maestro, gudeme o mabu.
1: Dan le lehi balinya, Jesusu aba larinye guhon.
0: Hei ba ahuda guahon guahon fadirigo.
1: Dan le houdinye lubai, aba hareidago, yinti aba hadage, Dan lelarihi bilagu areida guala, abalagiri budu lenyin lubai Jesusu, adimurehina buiti lagu bungiu, lau umala lihereti. Abalahu duragun, darila dagaru ligibu muorgun, lulichugu etengiru ni lun. Anisamari na uguri ligie, abatilariengu Jesusu.
0: Madisi nyano areida gutinya, aganya ge hahibiri nefu, aniha gubairi gu lubai terenchele agiri budu etengiri bungiu.
1: Abatilariengu lu uguri ligia.
0: Saraba. Baiba arita wadi wala duga pafinye.
1: Aba haligu duni fariseo gu Jesusu, ida bala lagumesera larui habungi, aba larinye gu hon.
0: Damele lagumesera larui habungi yo, marihi bai, marihi wagu bai aniha o anigita, ladiga lida linaru kate, anihi hali larui habungi yo hagana guwa.
1: Aba ti larinye gu hon lani disipulu gu.
0: La chilu rubada, lumemeni hali lame hanigi lu huma badinala, Ibi ni luaguri gaba weyu, gama lumo, masusara dube lida adan ligie, larinya waguba hun, aniha Kristu ya, o aningita yagata. Midi huma harigi, mafala ron humanyame, ladiga itara ke larihi aba labiri haniga luige aba luba sielu, lun luagun le aba, itara luba dame le nagirbudun ubo wagun au le waguri garo warigati. Ani lunti na sufri lun sarago furumi, me bene se hagia me gurigi halani na dan le nao. Kemi hala susara dun lida lidani noe, Itaro lubagi la susero dun lida burime weyu le niyabigule, au le wakuri karu warguti. Dame haligia, heredere meha gurigi eiga, ata, amari eida, isha hanya haranghanye luo hamari eidun dari weyu le lebeluru noe tidon ugune. Aba liyabi igura, aba hanyara dagun sungu bai. Itaro lubagi nye kei la susero dun lida lidani lotu. Heredere gurigi eiga, ata, aganyeha, alugraha, abunagwa, adagwa muna, Dan le lafuri dobe loto uburugu gien Sodoma, aba labur ha watu ke meti luma sufru sielu gien, aba lafarugu nien sungu bai, itera luba dame le niyabi au le waguri karu wargati. Lidame weyu ligia, le gurige le bogdi bai toi luba, ahi anihi lubai lumege munad me belu rala sagare. Le gurige le arabu bai lida aura ligia, magiribu dala lubium, arita kwa huma luagu le susaru bai tun lumari loto, le aluguti le sefru li bagari ya ubogu, Le ferdiri di libagari jau ubogo, nuwegin libihu bai ibagari magumu chaditi. Narihane hon, luago ariye bulame ligia, nyimba nyabia gurige arumu watida aba meme gabana. La nuguba aba hata agie, igruwa mele aba. Nyimba nyabia urinya amulihe lida aba. Ta nuguba aba hata agie, igruwa meto aba. Nyimba nyabia ugurinya arabu. La nuguba aba hata agie, igruwa mele aba.
1: Dan le hagambu bali kate ile, aba halugu duni hanie galun.
3: Halia basa la susede da kate ile wabure me.
1: Larinye gahon.
0: Le nye lumuti lugu buhilali, nye bahondara gwa wadubi.
2: San Lucas, capítulo 18.
1: Aba labau dago Jesusu aba hempul hon, do larufu da hon, lo agulunti la hafuri du lubungiu sumandam. Me feidi rahamamu gai, hagura asun, lariye gahun.
0: Yenye meha aba agusere guduti lidaba fulasu, Mine belinyo bungi yolo, me bene seligia lau ni aba gurigi. Nye nyongi ya aba uuri li dan fulas ligia, hila me hatumari. Sagwa yo tidi lumo agusere goduti le, lulichi guni tiriche tun, luago aba tuuri bun luma aba atagani. Luago sarago dan, mahati ya beleteni ruton, larigia, aba larinya gong lungwa rigu, lausun mine bela bungi yolo, mine behagia gurigi yolo, ke yanuha meme la uuri to, asa da gudai ni chigu, nichi gali tiriche tun, Ebe lamgo tiabi gumuli nuguraso.
1: Aba larinya gu Jesusu.
0: Aniha larinya kubai agusara guduti le uribabai. Gubu meti lichi kai bungi yu haricha lani guhon. Ha yumra gutinye lo ariye buwe yugu. Lalu duba funagi ye luba launabunia. Narinya harihon. Lagu lichi kubai la haricha hon ani badara se habai. Gama lumon damele nagiri budon awle uguri garuwari guti ubowa gon. Nadari ruba funasa afia ni hada agurigi ha ubowa gubanya.
1: Ruyeti Jesusu aba himplu hon, ha arita gubanya lago richagu o hamale gibge bungiu, anenganya amu garigye kei nikata, lariega.
0: Aba houdin bian uguniya templu rugo afuri da lu bungiu, aba fariseu lumaba agubur hati lisensu nagumadi, le fariseu rara linya la furi idu lariega, bungiu. Seremi numutu blago mitanana kei hibiri garigye, hibiru tinya, salufri tinya, gagabara hatinya, ni kei agubur hati lisensu nagumadi le. Ayunda ratina bia wei asulida di maso luna gunfli rumbuma. Runu mutiginye di si lida ge kada san le belu ritu nu bon. Ahinti agubra hati lesensi na gumadi, aba le redero disi. Ma bun seruti ni luli nyuru ni larihi sinyelo, le luenu luna bun lanangu lungu. Abo harigu leila niguwa gu lau igarigu, larinyaga, bungiu, gudeme na bun, au le gafiguti. Narinya hare hun, luagu giribu la agubra hati ligia lubion, resibi nyu le bungiu. Mama fariseu ligia. Ladegalea nago ti lungu wa weiri, una bu baila nugu. Ahin le una bu baila nago lungu wa, weiri baila nugu.
1: Ana hawa tingiginye irahi inlu Jesusu, lulaguru ruhawagu. Tan leharihi bali disiplu gukate le, aba hadain hahonha ananha balinya irahiya. Aba larinye gu Jesusu hon, luhasigiru ananha ya irahi inlu. Aba larinye gu hon, lanigu.
0: Igir huma lunha yabi irahi inyunumo, mamahara huma. Ladaka haitara banya kei iranhinyo, hagia lilenda banya laruwen habungiyo. Ni naru hau, lagu lela meresi biru lumuti laruwen habungiyo kei aba irahu, mebelu bailidon.
1: Aba lalagi dani aba hadage abutigu Jesusu, laniye galun.
4: Maestro buit, ka lumbu inadugni lunga yara la nibihini ibagari magumuchadit?
1: Laniye ga Jesusu lun.
0: Ka wagu barinye ga no buiti, aba argunyan buiti, bungiyo. Subudi bumuti gumadi, magabara habon bumari, mafara haba, miweru haba, meye haba luagu ni aba, inebe hamaba gubri gubon.
1: Laniega wugiri ligie lun.
4: Gunfuli tina lau sunle lumage nyuru gidin.
1: Dan lagambu bali Jesusu kate ile, aba lariengu lun.
0: Mege gili aba kate ilun badugani. Alugura bai sunle bumabai, aba me bichi guni lebegi hongu demetinyo, aba me garisi ba sielo. Aba me bagir budon, aba me bafalarunina.
1: Dan le lagambu bali wuguri le kate ile, aba liru dagun, ladaga gibe ti lirisi. Dan le larihi bali Jesusu liri dagun, aba lariyegun.
0: Hene gu ti lun hebelu nun rihisi tiyan lidon laruwen habongiyo. Mene gu ti ma ti lun lasigrun aba kamayu lidage luhunyu aba agusa, sigulaw lebelu nun aba rihisi ti lidon laruwen habongiyo.
1: Aba hariyegun, ha agambu bali.
5: Kate tigayara bila salbaru.
1: Lariyega Jesusu hon.
0: Le hasin rubai gurigi adiga, gayara lumuti bungiyo.
1: Lariyega feduru lun.
6: Wabureme, igira wa mali sun le vamati lun wa falaru nipu.
1: Aba lariyegu Jesusu hon.
0: Ninaru hau, luagu furume warga lan le igiru tu luba, o laguburigu, o libuganyano, o lamuleno, o lumari, o liranginyo, luagu laruwen habungiyo, libihu batima saragu wei asu logien lidan ubou le. Ibiha leme ibagari magumucha diti jaga tasielo.
1: Abalaguaru Jesusu hon lani dusu disipulugu, habugua abalariengu hon.
0: Weibuka Jerusalem gueto, le nyemba lubai lagunfilira, son le haburha bai profeta gu nuagu awle uguri garu vergati. Hedere geru baduna hon ha mama banya huriyu, ehera banau anaba hamana me suwegua, habai chubadina, lari gine abame hafaruni na hilagu bai. Gamalumon, Na saru balidange owe ni luagu luruwa weyu, luya na bagari don.
1: Wati gum faranda hamani kata lidage kate ilem. Ibidye gubaiti hon kala wago la dimure a hon. Darugu wati lanichi gu kate ile lania gubai hon. Danle achil reinali Jesusu uburgu heriko. Nyi amba marihiti nyunlaru uma amuriaha. Danle lagambu bali marihiti ligia hasi grisaragu grigia abalali gudaha kala suserebai. Abaharie gulun lagwania la Jesusu le Nazaretna asigranyige. Abati laguwaraha lariega.
7: Jesusu, la tuka wagu Davidi, kuteme nabu.
1: Haluba luba banya, abahadein halun lulama nichu, ligie tumalaguwaraha.
7: La tuka wagu Davidi, kuteme nabu.
1: Abati larara magu Jesusu, abalona ha anige, dan le jarafa lilun, abalariye gulun.
0: Kapa busa rube na dugu bu.
1: Aba larinye gulun.
7: Nabure me, buseti na narihi.
1: Larinye ga Jesusu lun.
0: Ibihe bai barihi. Arita guadibu la duga bafinye.
1: Lida meme ora ligia. Aba larihi marihi tiligia. Aba la falaru ni Jesusu. Ichi gaina uwerigu ni lubungiu. Sungirigia. Ha ariye gubali kati le. Aba genhichugu uwerigu ni lubungiu.
2: San Lucas, capítulo 19.
1: Abati le beluru Jesusu uburugu Jericho. Abalagumeseru asugara uburugu ginye. Nyin abawaguri, disiti giriti sakeu. Abuti agubura atien lisensu gumadi. Buseti sakeu larihini Jesusu, lula subo diruni. Sinyati larihini, la daga nyuru ti lugub. Ani gibetien grige. Luti ganyara la larihini, abala ibagun, lula wanseru haba. Aba la wari rutuwa gaba tidu buwewe, sikomuru, jarafa lu uma, le nyingi lubai lasigre Jesusu. Danle lasigre ubai Jesusu nyingi, aba larihini inyu, aba larihini gulu sakeu.
8: Sakeu, lariba furese, ladiga nuti nerede rububi yungunye.
1: Aba tilarari ru sakeu furese, aba leresi biruni Jesusu lubinye, lau ugundani. Danti leharihini hibiri grigye kate ile, aba hagume seru adimune ha, Lagulidi Jesusu eredere lubi aba gafigouti. Aba larara musakeu, aba lariengu lun Jesusu.
9: Nabureme, nichi galamida le numa boi hongu demetinye. Ani ahi ibiru hadna lubai loi somo grige lawa yera aguni. Nagu yigidiba gadri waya susigur lau lun.
1: Lariega Jesusu lun.
0: Selihali asalbaru ni tidon muna tau gunye. Lugundu, ladiga wagunginye abaramu bukuye. Ligia niabi bayu bau wagun awle waguri garuwerguti. Lunalu hania, luma luna salbaru ni haya beferi di hanyabanya.
1: Dale anyaha lubai grigia, agamba hei larie gunibri Jesusu kate ile, abala bagdagu aba hempulu hon, ladiga, ayara fadaina lila lun, Jerusalem, ani arita gotinya, luagu lagume serala lariwi habungiu dan ligie, abati larie gu hon.
0: Nyenye aba wuguri inyu gutinya lidunhenyu, leibu ati wuguri ligia, lidon amu fulasu diseti, Lulichi gunu wa luruwe temelagaira, aba ya melagiri budun. Lubarage lafridun, aba luna ha hawagu disi hadange lumusuni. Aba lederegerun aba sensu lege begi tisarago lukala aba, aba lariengu hon. Agara baha humei sensu le darina giri budun. Keiti liene gubi uugiri ligia honlile na fulaso, aba huna ha larigi, luhariengu lun le lube lichi guni ubaru lun, luagu mabuserun hamani lun haruwe teme. Lausun lira, ruwati uruwe me. Aba lagiri budun lagairon. Danle la chulu rubai, aba luna hawagun lumusu ni ahabuga umba nye lichige sensu luna la subdiruni atri nye la lagaye no kala aba. Aba liabi nye lefurumiyate, aba lariengon. Nabureme, ganyi nti nadisi weya su ligibu agun bisensu. Lariengon uruwa ilon, buiti, aba musu buiti bugoye. Ke igunfli bubai lidan le murusu rugote, nichika dibu aguma diha lidan disi fulasu. Aba ya liabi nye habia ma, Aba lariengon, nabureme, ganyi nti nasengu weya su ligibu agun bisensu. Aba ginye lariengon lun, baguma diha lida sengu fulasu. Aba tiliabi aba, aba lariengon, nabureme, aniha bisensu. Arida numuti tida aba pakiti laduga nanufu de boy. Laduga aba aba uguri dereti laguma diha. Reidi tibulau kate ile mamadig mariti buluwago. Aluba habuguya lenyi lumuti mabuna gumba. Aba tiliariengon uruwe lun, musu uribati. Luago guanari gu berenru nagusere gudabu. Kistubuti bubali, luago abana uguri deretu gumadi, luago redi ina lau kati ile mawadig mariti na luago, alupa hau lenyi lumuti mabu na guna kati wago michi kububali ni sensu banku rugun luhamuga lakamu dun dan lena giribu dun
1: abalariye gu honha nyimbanya
0: gidahu mai sensu lwe ruhu mai lule disi bai luma
1: abahariye gu lun
0: wabureme anihi hali disi luma
1: abalariye gu uruwe
0: narin hane hon luago sunla le gamati li chukuba laun lun le mamati ibi ni le luma bai lagida ruba lwe Ani te naganiyo, haye be mabuse rumba ya lu uruwe na, baruhu manya nyahu, afara kwa humanya hilagu bayi nigibu ginye.
1: Larigen lanie gu Jesusu kate ile, abala sigiru ni luweye su Jerusalem, haulani gu ligia haba haba. Dan lechilu meme lilidon burifulasu le, betu fahe, luma Betania, jerafa luvubu le giribe olivu, abala rinye gu humbiyan hadage lani disipulu gu.
0: Heba lidan lirere ufulasu le wagibu ginye bayi. Damele hachiluru nyei, hadari ruba aba burigu guranyu le mawari rungile. Hafara gadei me, aba mehanugu ni nyahon. Ahon alugudugu wakala wago hafara gadei, haniaga meluagu busen lani habure me.
1: Aba hodi, aba hadari ru itara keilariengu Jesusu hon. Dantile anyaha lubai, hafara gadei burigu, aba halugudugu ya laburinya hariega hon.
10: Ka wago hafara gadei burigu le?
1: Aba hona bunia, hariega hon.
11: La diga mega ilani wabureme.
1: Aba tiha nugu ni lu Jesusu, aba hichugu nuhadaure gu lanaga wagu burigu, aba hawaira gu duni Jesusu luagu, ke awain sereina la Jesusu, atule heina hamon hadaure gu umadaru guluba. Dan le yarafanya, lularari rububule olivu, aba hagume serusunha afala rubali aguaraha la ugundani, luma adimureha, luagu luwairi gu bungiu, luagu buri milagru le harihibe, hariaga,
12: Biniwa ti uruwe le nyumbi be lida liri wabureme. Ni adarani ilu sielu luma uweri guli lida liri wage.
1: Abati hariengu farise ugu hanyimbo ya hagana go grige lun.
2: Maestro, hariengu bahombani gulu hama nichu.
1: Lariengu Jesus hon.
0: Nenaru hau, lo aha ya la ama nisha ha. Laguara hapa laburi dubu nuago.
1: Dan le la jara fa dubu lu Jerusalem. Dan le la rihi bali uburu guligia. Abala yahu ha, hawagulila na fulasu ligia, laniaga.
0: Nuhamuga gufuna da humani ugunye, kalaga yarabe liche kundarangi lo huu, buiti hamuga, kama lumo, aramu da gulinya huwe anisinyati harihemi. Ige la chilu ruba lubei uwe yuburi uribati hon, hatiga mehaga ni aba baria ruge yegu alawe huburi gute, lunsinyala hafridu nyingi, aba mehaga indago huma lidage sun aubo. Agoni cha kubai fulasu sun suwe na kubai migri mbanya ni aba dubu ligiba kudubu. Hafara waguba sun huguye. Ladiga mebere sen huma lau ora le liyabi bai bungi yo asalbaron.
1: Aba ti lebeluru Jesusu templu rugun. Aba lasagaro niya ha alugura habanya nyi larinye gahon.
0: Larinye hare tida lereru bungi yo. Luba na fure iduni ligia batiri nuba. Ahi huguya baruhu marikei haba hiveru tiyo.
1: Sagu buriveyu, larufu da Jesusu templurgu, hanyahati habutigu hafadirigu huriyu, hama arufu da atien liluru du Moisesi, hama ginye labutigu fulasu, aluhe ida luba la hafaru ni hilagubay. Madari tia ida luba la hadugni, ladiga wairi la hora bahonu wa sungirigia, luhagambu ni lerenu.
2: San Lucas, capítulo 20.
1: Lagaba veyu, Dan le templu ruguluboi Jesusu, arufu da ahon girigia, apuri chihei na huganu luagu ti asal baruni, ligi hayabi habu tigu hafadiri guhuriyu, hama arufu da atien liluru du Moisesi, hama wagini ya wairi gutien lida hafinye huriyu, abaharinya gulun.
13: Arinya gabe uon kala au ubafu badiga ikate ile, ani kala ichi gubani ubafu lebun.
1: Aba ti larinya gu Jesusu hon.
0: Nala gudandu ginya aba kate, au nabahumana. Kauna habali huang abati sehe, luna habungi o di huna hawugunia.
1: Aba hagume siru ariyaga hama agwa.
13: Kabasa wariyaga, awa ariyaga luagu luna halabungi o, lariyo wagu oba uon kala wagu mafiyaru wabailu. Awa ariyaga luagu huna halawugunia, hachamura guba dibu wa wagu, ladiga choru hamuti luagu profeta lame ya huang.
1: Aba ti hariyagu, luagu ibidi ya la hon, kala meha ona habali huang abati seha, Aba lariengu Jesusu hon.
0: Maria gu nubi gienti hon kala au ubafu na dugi buri kata ile.
1: Abala gumeseru Jesusu adimune hon grigia, abala bagdagu aba hempulu legibe bailaniki gu hon, ania hempulu legia.
0: Nyenye meha aba uguri abu na guti baybay lichari rugu, lari gien aba laha ya hanir lichari hon na dagi meitinya, aba lidi lido amu fulasu luagu saragu dan. Dan lelachiri rubi lidani ya luba hani, aba lona ha aba lumusu anugi lufara. Aba habule seiru ni nadagi mitinya musu ligia. Aba hona hani lari gon, michuga ni katalo. Aba yati lona ha aba ya musu. Aba gien hanabu ni, bulesi hamei, ona ha hamei michuga ni katalo. Aba ya lona ha aba ya, aba ya gien habule seiru ni, aba habugu ni nyengi. Aba larien gu labure meichari longwa rugu, kaba funasa nadiga, nona hali nira lehinsi ya timaba inu, hafu ga inebe beihon, aba lona hani. Dale harini bali, aba harini gu hamagua. Ani hale lumbe ile resi biruni alaga, wafara alihilagube, wagia lamu galaburi ya sunkate. Abati hasaga runi lida gen fulasu ligia, aba hafaru ni hilagube.
1: Abati laliga daha Jesusu ulariega.
0: Kabati ladiga labure meichari, liabiba, aba me lafara gunia nadagi meitinya hagia hilagube, aba me lishi guni ishari haungamu.
1: Dale hagambu bali kate ile, aba hariegu.
5: Masusere da lamu gaiter.
1: Abalario guniya Jesusu, abalaria guhon.
0: Kati lila bele buru wa nyubaiti na lereru bungio, lenye lube lariyaga. Dubu le me au be me bere sen hama abu na gutinya, ligia al dubu le tima timat. Puru me wari gule chogere guti lagu dubu ligia, lanyori duguba. Leti uwaguti laburha, labure chagubai.
1: Dida meme ora ligia, abahaligu habutigu uriyu, hama arufuda tiye liluru du muisesi, harugu duni Jesusu, Ladega hasubu diruni luago hawagu ti la hempulu le larinya gubay. Gama lumum, madega hamuti ladega hanufu de hawai girigie. Abati hagura baha amu dan. Abati hona hafiu girigia ha afama lutia kama hamuga harumatia. Luharia hani Jesusu. Luharia gagudani kata ile auti ganyana la hiche gudun liduru. Luhedere geruni lugumadi mati. Ligie hali gudubali harinya galun.
2: Maestro. Subudi wa muti logo inaru ni la le barinye gubay luma le barufu da habay. La daga masuwe si hati bu kaba la uun barinye gay inaru ni anilu anilaw inaru ni barufu da hilemeri bungiu. Arinye gaba aba kati won. Buiti funasa lu wafaye halisensu na gumadi lu uruwe odi mabui duti.
1: Aba la subu diruni Jesusu luriba haritogun aba larinye guhon.
0: Kasa wagu habuse rahishi ga sadara no ba. Aruhu da huma aba lida ga sensu ligia no. Kagia iyawa luma iri le burinyu bai luago.
1: Harinye galun.
2: Liyawa uruwe luma liri.
1: Abati larinye guhon.
0: Lelani uruwe ruhume lu uruwe. Lelani bungiyu ruhume lu bungiyu.
1: Siyahamuti aburi guda tidong hasadara, lau lebri larinye gubai, hagibu gya girigye, weirigu tiha nyingi lau louna bagule hon abahama nichu. Larige abahaudi sadu seugu, ariye Jesusu, hariye hanyare sadu seugu, Lagu masa rubo ya la hilanya lidage oveni. Abati harinya gulu Jesusu.
11: Maestro, larinya hane Moises iwon tida liliburu. Lagu ahen la ove aba wuguri. Aba ligiru nulumari marahuniga ligie tau. Lun tila lamari dun libiri tuma lun garahuni la tau. Gadiga wagun la amuga libiri le ovebei. Nyenye numeha ti sedu wugurinya gamule nuguatinya. Aba lamari dun le furumieti aba lowe marahuniga. Aba lamari idun le habia matuma bugalumari ibuganya, aba ginyan lowe marahuniga. Aba ti lamari idun le haruwa tuma, chilulumu le hasedun. Hilagwa meme hagia marahuniga tau, larigin aba ginyan towe wuri tuguya. Aniaga ba aba kate won, dame ti le hasarun lidage oweni, kabati tumari wuri to hadanginye, larigin maria ita hama sedugubay?
1: Aba lariagu Jesusu hon.
0: Lidan ubo le, Maria tinha uguri ya hama urinya. Ahin lida medale lube liabi, uwa bay amari do ni sielo hada hagarisha banyalun asaro ni lida ge oweni, lumbalun hebelu no sielo agana wanyin lun sunda. Mamari idu banyanyin. Micha ha hamanya meharahin yulu Maria. Laduga, mowe digi ayame gurigi ya sielo. Itra anyame keyangeligu, lirahin hanyame bungiyo hasaranya lida ge oweni. Moisesi guanarigu, aruda lumuti logo anihila asaro ni lida ge oweni, Lidan le labur habay libugru bubugati durungu umuti. Larinya harenye luego bungio la lo bungio tebe Abrahamu, Isaac luma Jacob. La udimuri ligia, aruda lumuti Moisesi, luego viven aguinha la Abrahamu, Isaac luma Jacob. La usun hila la hagubu, la duga mama habungio te hilanya bungio. Habungio te hamima aguinha banha. Vima aguinha la nugunia bungio songarigia.
1: Abati hariengo aruda tien liluru do Moisesi.
2: Buiti bariengo ni maestro.
1: Aba malugu da gun hamali la. Aba lariengo Jesus hon.
0: Izalinha san hariengo biluago la duga wagon la David Cristo. Larinha re David guanargo tida libro togir bon salmo. Larinha re bungi luna bureme. Nyuruba luege nonwene. Dari nichigunia baga ni labu giombo gode. Ida lubati la duga wagon la David Cristo. Ani arinha gati David guanargo luna Cristo na bureme.
1: Nienu sargo garige agamba Jesus. Aba hagan bularinha gohon lani discípulo gohon.
0: Gonigi guahuma hongo hawe aruvu da tinha liluru do Moisés. Ganigi tinha haibu com tal da ugua dururu tu. Bussen hagi alu labustrum hon lau inebese umadargo. Alu ha hamei ubaru le ha bara uirigo tinha templo rugo. Luma lubui do agai ubaru lida adinaruni. Gidaha mutuginha haba urinha ha hilanha banha umari hawe. Lunti hadora gon lau luriba hadago. Aba hadango furia gi migina go buriti. Uiri ti mabui habai chun luago son le hadago bai.
2: San Lucas, capítulo 22.
1: Yara falifedu, le lidani nanteigi fen, toma nugubun lebini. Le meme lufedu, lue yure sefuruni. Abati halu aha, hafadiri guhuriu, ama arufu da tiene luru do Moisesi, ida luba la, hafaduni Jesusu hilagubi. Ibidi yoga hon grigia, la dega hanufu de Hawaii. Abati la ganyi luni mafia, la rita guhudo asiskariote, le abahada gelani Jesusu disipulugu. Aba lidi aduga daradu hama habutigu, hafadiri guhuriu, hama habutigu tisudaranigu templu, luledere giruni Jesusu hon. Aba hagun daragun, aba hariengu luhudasi, luago hichu gubala sensulun. Aba laduga daradu hama, aba lagumeseru aluha, ida lubala ganyala laledere giruni hon, damela uwa hama grigi. Aba lachiliru fedu, le ida beitengu feng magano tulebini, nyin luboi ginye, la dagara wagduwa mudun. Lelani na luwe yuru esefuruni, abalaringu Jesusu lufeduru lumahua.
0: Hei baransere egini lelani na luwe yuru esefuruni.
1: Aba halu guduni.
11: Halia gie babusenira waranseruni.
1: Larinye gahon.
0: Tamele hebelunu uburugu, haduna gubalumaba uguri lau aba age dino lau duna, hasigari mechilu tido muna tonyehi lumuti lebelura. Hania gamelun tabure memuna, larinye hare maestro, Agon rumu tonyimba lubai gayara la neigini egine lanina luweire sefruni haunani disipulu. Aba melarufu don aba rumu weiri tuhon taugin eguwa muna. Aranse nyutinya. Aranse reme egini nyen.
1: Aba houdi. Aba hadari nun sunkatei ki lariengu Jesusu hon. Aba haranse runi egini lanina fedu nye. Dan lelachile rubai ora. Aba lanyuru Jesusu haulani apostolugu luagu dabula. Aba ti lariengu hon.
0: Omwe buna buseron negini egini le lani na luweiru esefruni le huma lubaragye nowe. La daga narinya hane hon, lagu meigi digia nali la egini le lani na luweiru esefruni le dari lagunfliru lida la ruwe habungi.
1: Abati lanugu aba veru, tau diven, luha burugu, aba letengiru ni bungi lariyaga.
0: Baruhu meile, farin wahume hidangwa. Narinya hane hon, lagu matu digia na la diven dari me liabi la ruwe habungi.
1: Larigin, abalanugu fein, luha burugu, abaletengiru ni bungi tuagu, abalaguba chagunu, abalichugu hon, ariengena.
0: Nugu bule, le nubi le deregerun huagu, luma genguwe to, adiga humile, harita guagu le menuagu.
1: Itarameme ginye, larigin heigin, abalanugu ni veru tau diven, abalariengu.
0: Aniha nita, le lubi labirun lida genugu buhuagu, lulagunflirun iseri darado. Aniha uguri le lube le deregerunina wama ya luagu dabula. Luagu hadina lubeite uma le ranse ruwa libe inuba. Au le uguri garo warigati. Gama lumon, ugiabu tia uguri le lube la lugurunina.
1: Abati hagume seru, alugu dagwa hadagwa kaba lafu na alugure. Aba hasige ni halanigu, lagu kaba la hadagien werigutuma. Aba lariengu Jesusu hon.
0: Lida aruwe hani lani na ubau le. Aguma ti hatinya habri lurui tukufulaso, kama hamuga labure mehagie. Habri labu tukufulaso, Arinya wagua tiha wagu, lagu wagari ya hama haga diga ditinya fulese hongurigi. Gamalumu, mitara la hida, lubarangi lira, lewiri gutimabai le tima tima tihida, lunti la nangu lungu wa kele una butimabai. Leaguma dihabai, lunti itana la kele eseri vidubai. Kagi ya wiri gutimabai, leanyurubai ega lua udabula, odile eseri vidubai. Mafu negele anyurubai lua udabula, ani au, itara ninya hida kele eseri vidubai. Huwia meha uwara banya numa lida anau chawagun. Liga nichi kubadu ilu haruweha kei lichi kuni na nuguchi ilu naruweha. Hegiba, gura huguya meluagu nidabu na jaga tasielu lida naruweha. Nyuru huguya meluagu burilala uruwe ilu hagusera gudinia duusu kubailani Israelu turibu.
1: Ariye gatigie wabure mehe susu.
0: Simon, Simon, amuri hali mafia uma lumba bungio lukayera bela locha guno kei leweni hon turigo. Ibiha lumute, gama lumu, ayumura wadi na buwagu lumbungio, lumeferdi dirubani bafia nuwagu lidame aura ligia. Anidame le bagiri budunu, bijiga me dugda guo hon bibirigo.
1: Lariega Simon lu.
6: Nabure me, aransa tina lu nidi buma frisurungu, o lu lanome buma.
1: Lariega Jesus lu.
0: Fedro, ugunye meme, beyede gubanao uru wa weya su lubarega la yugur hagayo, barinya gubaluwagu ibidi ya nabon.
1: Abati larinya gu Jesusu hon.
0: Na lenona habalu masagu taiga, ni laulaga isenso, ni gaidi, nyenye funagi hemege iru.
1: Aba larinya gu.
11: Ua maestro, memege iru tiba nikata.
1: Abati larinya gu hon.
0: Ahinti ueto, lega sagu dati, barulo, baruligia me laga isenso. Le mefente ti, alugraron labite lulagainha lefente. Narinha rehon, lagu lagunfli rubala le tarinya gu beleren ubungi unuago. Abahu duwa ti hada uribatinya, son leburuwa nyubay nuwagu lagun flurinya gu eto.
1: Aba ti harinya gu.
6: Wabure me, nuha biya efenja.
1: Aba larinya gu hon.
0: Buiduri gali.
1: Aba ti lafri du Jesusu, aba lidi luagu vubu olivu, ki iligaburi hanya. Aba houdi lani disipul gu luma, dan lehachili rubay lida flasu ligia, aba larinya gu hon.
0: Hafuri yida, mabru ha humamu ga lidon ocha waguni.
1: Aba la dise du Jesusu Hawaii, murusuru, aba la hudurogu afuri de lubungiu, laniega.
0: Nuguchi, ahabo bo sen, sefo bana loi unien gifitile, gamalumo, madugu wala lena busen rubai, le la babusen rubai adugu.
1: Aba ti liabi aba angeli sielugi, lulichugu ere lun, dan letima la wairi du ligarigu, ligetima la furi du lau ere, lede dehati laruga, Lui, kama hamuga onwe bulede de hahitu muarugu. Dale lasa ruba ilida ge la furidu, abaladari runia disipulu arumuga, laruma agudun iruni, abati larinya gu hon.
0: Kawagu harumuga, sarahuma, hafuyeida, maburha humamuga lidon ocha waguni.
1: Nyingili Jesusu adimureha, ligye hayabi sarago gerigia, hudasi le abahada ge dusu disipulugu, haba haba. Aba la yara fadulu Jesusu, lula churuni, aba tilaniya gu Jesusu lu.
0: Hudasi, lausa aba chuti ba lugrana, au le wagiri garo wargati.
1: Danti le harihi bali, halumo baya Jesusu, kaba la susereda, aba harinya gu lu.
6: Mabure me, afra guamanya sato wefen.
1: Aba libu guni, aba hada gelani gu Jesusu, larige ilu usu fadiri inyu tumati, le lomvene, aba larinya gu Jesusu.
0: Igir humanya. Buidirugali.
1: Aba ti la guru ni, Jesusu larigi musu ligia, aba lareidagu. Aba larinya gu hon, habu ti gu fadiri gu hon. Hon vuguni ya weiri gu tinya, lida hafinye huriu, luma hon habu ti gu tisudara ningu tempulu, hanyembi banya anugai.
0: Hayabi ya sanuagu tau efein luma webe kama hamuga hivertina. Daleme ya huma na tempulu rugu sagu weyu, marigudun humutina. Gama lumon, anihan hidani luha dugu ni hugunda nao. Ora lelun laguma dihale labure me bay luburiga.
1: Abati harigu duni Jesusu, aba hanugu ni lumi umfadiri le inyu tumabay, abati la falaro ni Fedro disegin, aba hafurugu watu nyi, laminda go bururu, aba hanyuru geyegu lao, aba gen la nyuru Fedro hada, kititarihi ni, aba musu, nyu larugurugu watu, aba terederu ariyagoy, aba tariyagun.
14: Luma nyibuga ginye Jesusu girigi ele.
1: Aba la yeda gu Fedro, lariyega.
6: Ibidi yanti wugiri ligiyano.
1: Maluti loige, aba ya larihi ni aba lariyegun.
6: Hani gugiyan ya bugwe.
1: Aba larinha go Fedro.
6: Mama hani go au.
1: Kibri aba ora larigi. Aba e larinha go aba.
5: Inarani logo lumanya hanya ila ugrile la duga galilea nagi.
1: Aba ti larinha go Fedro.
6: Ibidi antinu kalawago badimreha.
1: Lida meme ora legia. Dale ania go la Fedro adimreha. Aba la yuguro haba gayo. Aba la digre go wabure me Jesusu. Ariha logo Fedro. Abalarito gu Fedro logo lebu galarinha gu bai Jesusu lun.
0: Lubara gen la yugro hagayu ugunye. Beye de gu banau urwa weyas.
1: Abati lafuri du Fedro. Abala yahu alau igarigu. Ehere hetinya ugiri ha onigiru bali Jesusu lau bulese ihamai. Aba hagura gu nin lagu. Aba hagayu aha ligibu agun. Ariha gen hagaya.
5: Kai buge la Kristu boy le profeta. Ariha gu bai ge kalagayu hawai buogu.
1: Aba berihana buni, lauhania gu serago amukate. Dan lelaruga dubai, aba hondera gu wugunia wairi gutinya, lida hafinye huriyu, habuti gu hafadiri gu huriyu, ama arufu datia leluru du Moises. Aba hanugini Jesusu, ligibu gen hadamuri, lelinyu aga iluru du, aba harinya gu lungi.
2: Arinya gabai won, buguya sa Kristu be.
1: Aba larinya gu hon.
0: Aha narinya gu hon luago aula, mafinya badono. Aho nalugu dagua, monu buhubadna migra gudun humaname, narinya ga aba kate hon. Lumagya kwen to, na nyura aule wuguri ka rowar gati, luenge longwere bungi ule sunti ka bafu.
1: Aba ti halugu duni sungu bai.
2: Bugia lubai tilirayu bai bungi yu.
1: Aba larinya gu Jesusu hon.
0: Huguya gwa narugu arinya gu humali luagu aula.
1: Aba ti harinya gu.
2: Mabuse runga do gefen hama amu won, wagia gwanarugu agambo wa mali liyumu lugugin.
15: San Lucas, capítulo 23.
1: Abati hasaru sungu bai, abahanugini Jesusu ligibu giyon pilatu, abahagome seru ichiga lidunu, harinyaga.
2: Dariwa malibugiri le ashagara guagdanya grigia, larinyahere logu mon la lu wafaye hasensu lu uruwe romana, harinyaga tigie logu ligie la Kristu bai le lanua dirubai bungi uru la salba runia grigia, harinyaga ligie logu uruwe ila.
1: Abati larinyagu pilatu lun,
9: buguya saan harue tabai huriyu,
1: Larinyaga Jesusu lun.
0: Buguya guanarigu arinyagu balin.
1: Abati larinyagu pilatu hon habuti gu fadirigu, luma hon hibiri girigia.
9: Madarit na duru logu wagarile.
1: Abati maharinyagu here.
2: La chagara guagu diano sun girigia hudea na lau ligabri larufu daha. Lagume seragali leagia, aniha meme gu adiga ichilu yahon.
1: Dale lagambu bali pilatu kate ile, abalaligu daha ahin gali lea na lubai wagariligia. Danti leharinya gu bailu Galilea na la, abalau na hanilu Herodesi legu mada Galilea. Ladiga nyinye la Herodesi Jerusalem lida dan ligia. Abalagunda ragu Herodesi dan lelarihini Jesusu. Ladiga agamba nyahali la luagu, aniluha labuseru larihini. Agura batiti larihin ladiga milaguru. Abalalaga duni luagu saragu katai, mona batuti Jesusu nikata. Nyinye nuhabu tigu fadirigu, hama arufu datia liluru du Moisesi. Magumu tihichugu lidunu, abati louseru ni Herodesi, hau lisudara nigu keinikata. Ehe rehagia lau, abati hadaura guagaduni, tau dongu, vendegutu, keiladaura gu uruwe. Aba yelouna hani Herodesi lu pilatu, veju ligia, abagamada go la Herodesi luma pilatu, ladiga gaga niguanya hatia lubara gelir. Abati londeru ni pilatu, habu tigu fadirigu, hama lurudugu, hama buri amu grigia, Aba larinya gu hon.
9: Kukuya nungu bali wagiri lenu. Harinya ga logo chakagu gada laani nya grigi. Alaga tagua naali higibu gen. Ani ariha humuti logo madari na ni murusu duru luagu litage le harinya gu bai luagu. Madari tiginye Herodesi li duru giribu gada la mon. Ariha humali luagu madugi la ni kata le luti la faru hilagu bai luagi. Nabai chakadali lubaiti lari geme aba nigira gudini.
1: Gagaburi tiha pilatu. Luhan ligira gudu aba da riti Fedrugun, aba haguwa la sungu bai lidan aba.
16: Afara bai le, ligira gudu bai barawasi.
1: Barawasi ligia, la darinya la duga ligia aba hada ge ha inyora gubanya hongwa, luagu gumadi, lumanwege lafara ha. Buseti ebe pilatu ligira gudu ni Jesusu, aba ya ladimu reha hon, ligia tuma haguwa ragun.
16: Dagwa bai lau guru, dagwa bai lau guru, dagwa bai lau guru, dagwa bai.
1: Aba larinya gu pilatu hon, luagu luru wa wei asun.
9: Katuhuri batila degu bai, madari tina lepu na lafaru hilagu bai. na pecha kitali aba menigira kuduni
1: aba ti mahaguara ha guladara guno lagu guruha here ti haguara ha haguya ama habu ti fadirigo aba habihini le habu serubai aba gubaiti la dugni pilatu le habu serubai aba ti ligira kuduni ugir le habu serubai le adarubai loige inyoro guni luma afara hani aba ti ledere geruni Jesus hon luha dugni hagunda lau dan le houdin ala lau Jesusu Lu ladara wagu lagu guruwa, aba harag du aba wuguri sirenena giriti Simon. Li abin arabu gen, aba hanuga guduni guru walun, aba lidi lau larigi larigi Jesusu. Saragu hanya grigi afala ruti, ama saragu wurinya hada, ayahu oheina, aguara heina lau iruni luagu. Aba ladikira gu Jesusu hawagu, aba larinya gu hon.
17: Wurinya Jerusalena, ma yahuwa humanu wagu, ayahuwa huwogu. Luma hawagu hirangu. Laduga, liyabi toveju dame le larinya wagu. Fulese watinya, asinyabu iha garadu. Hama ginye ha barahin iha nyabu. Hama ha mata gita habanya. Aba meti harinya gugurige lu ubu inyuti. Abu habawa wagu. Aniga hagia me lu ubu unabuti. Darugu wa bahawau. Laduga, ahinya duga habali isunle. Lau tidibu webe le dudu hili. Kabagya maduga hama laule mabu ihali.
1: Baritinha guinha, bian gafara hatinha, luha farum uara lumo Jesusu. Dale hachili rubui, lidon filasu le giribui, lubara labu ugubu, abahada raguni Jesusu logo gurua, hama guinha bian gafara hatinha haguia, abaluege louveren, abaluege lubona. Dantile anyaha la, adaragui Jesusu logo gurua, abalarinha gum.
17: Noguchi, ferud na banha, laduga, ititi hon kala hadugubui.
1: Aba hahore rusu daragu, ubu nuruni, luharhi kaba la unhada agen teredera la dauragu Jesusu. Nyinye nugrigia ariagua, nyinye nuginye gumadi matinha, ehereha la uhariaga.
2: Salva ti amo, salva golaginye lungua. Ahi naruni lubai logo ligue la Cristo vele la nua dirubai bungi lula salva runia grigia.
1: Ehereha tinha ginye su daragu lau, la uhayara fadu ichiga binigalu, lulatunu, hariaga burilu.
9: Ahi haruwe te bubai huriyu salvo ko babungu.
1: Nye ti aba aburu honi loige lichigu. Larinya hare nye.
4: Ani haa haruwe te huri.
1: Aba la nabu ni aba hadage. Gafare hati ya hadawa gube lagu guruwa Jesusu larinya ga.
18: Ahi mbuge lubai Kristu vwe. Salva go babungu wa salva bawame.
1: Aba la denha le aba luloba larinya ga lun.
19: Manufu de tibu salve bungiyu. Bugu yele labu gebe ya ba meme sufuri. Luma? Uwagia. Gadine tuwa lumu wa sufuriru. Ladiga wafai haya lwagu le wadugi bai. Ahiti ugiri le. Madugi ti ni kata uribati.
1: Abati lariye gu.
19: Jesus. Harita wabati nuagu. Dame le lagu meseru baru wa ya.
1: Lariye ga Jesus ulung.
17: Ninaru bau. Lwagu numa batipula. Cielo, ugunye meme.
1: Amidirigu, abalaburi gadu sungu bou, dari ladanru uru waraban veyu. Abalaburi gadu veyu, abataheri dagu tubelu templu tamida atumagwa. Abatilagu waragu Jesusu.
17: Nugu che, derega numoto, nuwani buha purugu.
1: Keilarinye guitara, abalonwe. Danelarihi bali, habu tisudaragu romana, le Jesuser dubai. Aba lichugu uwerigu ni lubungiu laniaga.
2: Inarani, maduron tibuga ugeri le.
1: Sungirigi ha nyibanya, ha arihi balile susir dubai, aba houdi nyingie, afarahaina hamai haniguagu, ahanya sun lumadagu Jesusu, hamaginye wurinya ha nyibi banya uwara luma gali lege, aba herederu dise arihi burikate le. Nyingi aba wuguri, giriti Jose, didageti fulasu le giribe arimatea, le hafula suhuriu, Buiti ligaburi wugiri ligia, richagwa tiligibuge bungiu. Lida nye linyo wange ihaluru dun huriu. Agura banyo liali larui habungiu. Magunda atilubaiti lau kate ile, ladugubai linyo wange lurudu lau Jesus. Abati lidi lumon pilatu, abalamuri hani lugubu Jesusu luma. Larige larari ragaduni luege guruwa, abaloburu gunitau abagamisa, abalacharo ni lidon aba umuohu, achigiti lua gaba dubu, lenye lubai uwagi lilani aba abunuti. Wandara diveyo ligia, luweyuri aranse heni luba luweyuri emeraguni, ani yarafa libuga lagumeseru. Aba hafalaru ni wuriya hanyo ibe banyi luma Jesusu Galilea gine. Jose, ariha hamai umuahu, ariha hamai buidu idalinya la lichuguno lugubu Jesusu lidong umuahu. Dan le hagiri budubay habiyon, aba haranse hani ibinye brile ichugubay hawago hilanya, aba ti hemera agun, didaveyu le emera guagale, ke ilariya gunin liluru du Moises.
15: San Lucas, capítulo 24.
1: Veyu dimasu, abahagiri buduwurinya luagu umuahu, binafigiu. Barina hamai, ibinye le haranse ruboy hamogwa, dan le hachili ruboy, mama lilida lubara, dubule lida umuahu. Abahebeluru lidong umuahu ligia, madari hamuti lugu buwabure me Jesusunye. Sunti anyahalanyi, arita gohagei lafuna, ligie harihi ibinya wugirinya, rara harugabu, taudaugu miritu. Keiti habuli chogu lau hagibu, unabun, buin lau anufudei, abaharinya guvugani ya hagi yahon.
20: Kawa guhalwa heleliu habaihata hilai, uwa tiya sarali lida yoi. Rita guhuma logule me halariya gui hum dale galilea gui me. Logule lugu la susarizubu, ligia leo hili gari wadibuti. Luot na ledereke rungu hama hulu kafigu ya. Aba me hata nguri logu kuruwa, aba me lasaru lida yoi ni logu yuri wawe.
1: Aba ti harito guluagu dimuri lelariya gui Jesusu, Larige hagiri budun lida ge umuahu, aba habau da guni sun kata ile susu duboy hon unsu apostolugu, luma hon hibiri lani gu Jesusu. Ha anugu bali uganu le hon apostolugu, Maria Magdalena, Juana, Maria tolugu chu Santiago, ha maha hibiri uriya. Dan le harinya gu bali brikata ile hon apostolugu, aba hanungu ni kei lilulu au, ma finye tiye hon. Aba lafu di du feduru, aba lidi eiba gwena lagu umuahu. Dan lelarihi bailura gerugun, gamiser garu nye uwa liugubun. Aba lidi lubion, lautuweni anigi, laukate lelarihi bai. Lagu meme veyu ligia, houdin ya bian hada ge lanigu Jesusu, lidon aba liriru fulasu giriti Emausu, uruwa ora eibuguni Jerusalengi. Adimure heina hanya lagu sunkate ile suser dubai, sunti adimure heina hama, aba la yara fadu Jesusu hon, aba lagume seru eibuga uwara hama. Lausun arija hamani, siyati hasubu diruni lagu Jesusu la, abatilania guhon.
21: Kansa le wagu bai hadumreha sun eibu gai na huma.
1: Aba harara mungulau iruni, aba lona bu aba hadage giriti kiliofasi, aba larinya gun.
22: Sun grige subu di hamuti le susere dubai, Jerusalem lido briveyu le, buguya gubairi gu hadage terencha hanyi banya ibidi habulu.
1: Abatilania guhon.
21: Kagi ya susere dubai,
1: harinya galun.
22: Luago ti Jesusu le Nazaretna, aba mehe profeta lau ubafu, luago le ladigabai, luma luago lereru, ligibuge bungiu, luma hagibuge sungrige. Aba ti hederegeruni, habu tigu wafadirigu, hama wani gumadi matulu lasia dirunu wa lulome, luma luladara wagun luago grua. Ruwa mutiyebe wemenigi luago, ligia bala asefure Israeli. Uruwa weyu gueto, luwege la suseredu kateile. Gama lumo, wiri gudu hamaru, hadage wirinya ha wama banye wanigi, lau houdi buga arihe umuahu luba laruga. Gama lumo, madari hamuti lugu bunyei, dabe hagiri budu, aba hayabi abagdugo won luagu ariha hama aiheli gunyei, ariha gahama hon luagu viwa la Jesusu. Aba houdi, hadage wibirigu arihe umuahu, aba hadari runi itara kai, harinya guni wirinya hagia. Marihi hamuti Jesusu.
1: Abatilania gu Jesusu hon.
21: Logo tige kufuran da huma, luti ginya luba hafia no lago leme ha harinya gu bi profeta gu. Mafuna gya luti meha la sufri uni Kristu sun kate ile lubara gya le resibir uni luweiri gu.
1: Abatilagume seru afuna waga da isun le tarinya gu bi lerene ubongi gu, luago hon. Lagume seru tume geburi li liburu Moisesi, tumonsun ha liburu profeta gu. Dane hachili ribo lidon flasu lenyihi banya lubai, aba ladugu Jesusu kama hamuga la sigira leibugun. Aba here dun luagun lulerederun hama, harinya galun.
22: Reide iba wama, ladiga latari dunya anigunya memeli.
1: Aba tilebeluru Jesusu lulerederu hama, dan tilenyuruha li hama luagu dabula, aba ladugu nufen luha burugu, aba letengiru nibungi tuagu, aba laguba chagunu, aba lichugunu hon. Lidan ora ligia, aba ladaru ni wahagu, aba hasubu diruni luagu Jesusu la. Gamalumu, aba lagumu chogu hagibu ginye, aba tiharinya guhamagwa.
22: Masandi tuatadu hawanigi le wagunda, dan le adimurahina lubai wong umada. Arinya galei, tila lere rubungi uon?
1: Aba timagura bahaha nyala, aba hare gedeni umalu hagiri budu uburugu Jerusalem. Lenyi lubai hadairanya, unsu apostolugu ondaragu hamaginye hibiri lanigu. Aba harinyagu ha ondaragu nyumbanya nyi hon.
11: Inaru ni luagu sarali lan wabura me Jesusu lidage oveni lunya labagaridu, ariha lali Simon.
1: Aba tihabagdagu ni, bian wuguri hagiya le susir dubai hon umada, luma luagu.
3: Estás escuchando Fe Low Bíblica, la Biblia en español, inglés, garífuna y quechí.
1: No fe.